ಜಿಮ್ಮಿನ ವಾಲು ಪ್ರೋಗ್ರಾಮ್ ಟೈಮ್ ಬಿಲ್ಕುಲ್ ಮಾಸರ ಸರ್ತರ ಸಿದಲಾದ ಕಮಾನ ಪ್ರೋಗ್ರಾಮ್ ಚೇರದಾಸೆ ಖಬರ್ ಸವಿ ವಿ ಚಿತಾಸು ತಬಿಯತ್ ಪದರುನ್ ಸವೆ ವಿ ಯಾ ಮಿಚಾ ಕಾಲ್ ನೈ ವಿ ಖಸ್ತ ಯಾ ಚಿಕಮ್ಮ ದ ಬಲ ಚದಾಸೆ ಚೌಕ ಪಚಾ ಬಂದೆ ಮಾ ಚ ಖಬರ ಬದ ಶಂತಿ ನ ಟೋಲ ನ ಬಜ ಮಾಜ್ರತ್ ವಾಣ ಇನ್ಶಾಲ್ಲ ದಖ್ ಪ್ರೋಗ್ರಾಮ್ ಚಿ ಬ್ಯಾ ಬಲ್ ಹಫ್ತೆ ತ ಬ್ಯಾ ಪಾಂಚ್ ನವಾಖ್ಲ ಛೇ ಬಜೆ ಪೋರೆ ಎತ್ತಾಸು ಮೋಜ್ ಮುಲಾಕಾತು ನ ಕೀರಿ ಕಜಿನ್ ಕಮರ್ಗಿ ಬಿಡೆ ನವಕಡೆ ಮರ್ಗಿ ಲರ್ಗಿ ನಕ್ಡು ಇನ್ಶಾಲ್ಲ ಬಲ್ ಹಫ್ತೆ ತ ಬ್ಯಾ ಪದೇ ಪ್ರೋಗ್ರಾಮ್ ಛೇ ಯೋ ನವಿ ಅಂದಾಜ್ ಸರ ಯೋ ನವಿ ಪ್ರೋಗ್ರಾಮ್ ಸರ ಬ್ಯಾ ಜರೇ ನೋ ತರ ಆಗ ವಕ್ತ ಪರೆ ಮಾತಾ ಯಾನಿ ಆರ್ ಜಿ ಮರ್ದಾವುದ್ ತರ ಕೋ ಇಜಾಜ್ ಚಿ ಚೇರ್ ತ ಯೋ ಸೋ ಖುಷಾಲ್ ಓ ಸೋ ಅಬಾದ್ ಓ ಸೋ ಅಲಾಮ ಪಖಪಲ್ ಇಬ್ಜೋ ಅಮಾನ್ ಚೋ ಸಾತಾ ಫಿಯಮಾನಿಲ್ಲ ಪಾಕಿಸ್ತಾನ್ ಜಿಂದಾಬಾದ್ ರೇಡಿಯೋ ಅಮನ್ ಪಾಯಿಂದಾಬಾದ್.